ಭವ ಸಮುದ್ರ ಸುತ ಜನಾವ ಏಕ ರಾಮನ ಭವ ಸಮುದ್ರ ಸುತ ಜನಾವ ಏಕ ರಾಮನ ಮಾತ ಪಿತ ಬಂಧು ಸಖ